ವರ್ತಮಾನ ಟಾಂಡ್ ಬರ್ತಾ ಏನಾದ್ರು ಅದನ್ನ ಅಟ್ಟೆಪಾಯ ಜನಮನ್ ಕೆಮಿಟಂತ ಸಸಾಲು ಕೆ ಪೂರ್ಣ ಉಪದೇಶ ಪಹುಚುಕಾನೇರ್ ಪೋಹೆ ಬಸ ಸೌಲಭ್ಯ ಮತ್ತೆ ಕಾನ ಸಜ್ಜಿಕ ಸಾಧನ ಕೃಪಾ ತಾರಿ ಸಾಧು ಸಂಗ ದಪ್ನಾ ಮುರಾರಿ ತೇದ ಪಾಯ ಜು ಕೆ ಪ್ರಮ ಗಾವನ ಸುನ್ನಾನಿ ಕರ ದಸರ ಬಂದ ನಿರ್ಗುಣ

ಪ್ರಪಂಚೋ ಇತ್ಯೌತ ನಾನಕ ಪುಸ್ಕೋಪೇಪುಚ ದಯಾ ಪ್ರತ್ಯ ಪ್ರಪಂಚ ಕಾರತ ಗುಣಮಖಿನ್ನ ಪಾಪಂತಪೇ ಕೌ ನರ್ಕೋ ಸುರಪಂಚಾವತಾಲ್ ಜಾಲ್ ಮಯ ಜಂಜಾಲ ಮೇಮ ಪರಂ ಪಾರ ದೂಖ ಸೋಮಾನ ಅಭಿಮಾನ ಪ್ರಕಾರ ಕೇಖ್ಯಾನ ಅಪನ ಕೇಳಾವ ಕರ್ದೇಲ ಸಂಕೋಚ ತೋ ನಾನಕ ದಯ ಭಗತ ಭಗತ ದಯ ಪಸರ ಪ್ರಸಾರ ಸಂತ ಪ್ರತಾಪ ದೋಪಾ ಕಾತನಿ ಸ್ವಭಾವ ಬನಿ ಆಪೇ ಕರೆ ಅನಂತ ಆಪೇ ರಸ ಭೋಜನ ಪಾವಿತ ಸೇ ಅಪನ

ಸ್ಪರ್ಶಾನ್ನ ಪೈ ಗುರುದೇವ ಪೂರ್ಣ ಸೇವ ಕಿ ಸೇವ ಆಲ್ ದಿಂದಾಲ್ ಬಕಾರ್ಥ ರಹತೆ ರಾಮ ನಾಮ ಸುನ ರಸನ ಕಹತೆ ಕರ ಪ್ರಸಾದ ದಯಾ ಪ್ರಭು ತಾರಿ ನಾನಕ ನೇ ಭಿ ಖೇಪ ಹಮಾರಿ ಪ್ರಭು ಕಿ ಉಸ ಕರೋ ಸನ್ಮೇ ಸಾವಧಾನಿ ಕಾ ಕರ್ತಿ ಸುಖ ಮುನಿ ಸಾ ಗೋವಿಂದ ಗುರು ನಾಮ ಜಸ ಮನೋ ಬಸ ಸೋತ ನಿಧಾನ ಸರ್ವೇ